ನೆಗೆಸಿದಾಗಪ್ಪ ನೆರವು ಪಾಟು ಹೋದ ಪಾಟದೊಗೆ ಗವ ಪತಿ ಮಾತಾಡಿದ. ಈ ಪಾಟದೊಗೆ ಗವಗಿಂದಾಡು ಅದಾವುದು ಮದುವಿಗಿಂದಾಡು ನಂಗ ವಾಡ್ಕದೋಗೆ ಏನೇನು ಪ್ರಚನೆ ಎಲ್ಲ ನೋಡ್ನ ಅದನ್ನೆತ್ತ ತೀರಿಸೋದು ಅತ್ತೆ ಮನೆಗೆ ಒಂದು ಪಾಟು. ಎಲ್ಲ ಮನೆಯೂ ಪೊದುವಾ ಒಂದು ಪ್ರಚನೆ ಇಟ್ಟರು. ಪಕ್ಕದ ಮನೆ ಅಡದ ಮನೆ ಅವಕ್ಕೆ ಒಳ್ಳಂಗಿದ್ದಾರೆ ನಂಗೆ ಏಕೆ ಒಳ್ಳಂಗಿಬ್ಬಿಲೆ. ಅವಕ ಮನೆಯ ಆ ವಂಡಿ ಬಿತ್ತಾ ಇರ್ತವ, ಯುವಕ ಮನೆಯ ಈ ವಂಡಿ ಬಿತ್ತಾ ಇರ್ತವ, ನಂಗ ಮನೆಯ ಏಕ ಒಂದು ಬೈಕ್ ಕೂಡ ಇಲ್ಲ. ಅತ್ತೆಂದೇಗಿ ಒಂದು ಪ್ರಚನೆ ಇವಾಗ ಬಂದ್ರ ಇದು ವಂಡಿಗಾಂದು ಯೋದು ಮುಡಿಯ ನಂಗೆ ಮನೆಗೆ ಅಡುವ ಫರ್ನಿಚರ್ಗೂ ಬಂದರ ಇಲ್ಲ ನಂಗೆ ಮನೆ ಏಕೆ ಇತ್ತಾಡದೆ ಎಂಬುದಾಗಿಯೂ ಬಂದರ. ಆಲೆ ನಂಗೆ ಒಂದು ವಿಷಯವಾಗಿ ಗಮನ ಬಿಟ್ಟುಬಿಟ್ಟು ಎಲ್ಲ ಕುಟುಂಬದವಾಗಿಯೂ ಪ್ರಚನೆ ಆಡದೆ ನಂಗೆ ವರಾಸದ್ದು ನೋಡುವನೆ ನಂಗೆ ಅದು ಅರುಬುದಿಲ್ಲ. ನಂಗೆ ಮೇಲೋಟವ ನೋಡುವನೆ ಅವಕ್ಕಾಗೇನ ಅವಕ್ಕ ಅನಾಡದೆ ಕೋರಡದೆ ಮಂಗಳ ಮನಾಡದೆ ಸಂಭವಿಸಿಯಾರ ಅತ್ತೆಂದೇಗಿ ನಂಗೆ ನೆನೆಸಿನ. ನಂಗೆ ಓಸು ಓಲತ್ತ ಆ ಮನೆಯ ಕಬಲ ಏನ ಆ ಮನೆಯ ದುಃಖ ಏನ ಅತ್ತೆಂದೇಗಿ ನಂಗೆ ಅರ್ಧನ. ಒಂದು ವಿಷಯ ನಂಗೆ ಗಮನ ಬಿಡಕೂಡೋದು, 10,000 ರೂಪಾಯಿ ಸಂಭವಿಸೋಕಾಗ ಅದಕ್ಕ ತಗೊಂಡ ಪ್ರಚನೆ ನಡೆದೆ, 1,00,000 ರೂಪಾಯಿ ಸಂಭವಿಸೋಕಾಗ ಅದಕ್ಕ ತಗೊಂಡ ಪ್ರಚನೆ ನಡೆದೆ. ಆಗ ಮೊತ್ತ ಎಲ್ಲ ಮನೆಯವೋ ಪ್ರಚನೆ ಎಂಬುದು ಪೊದುವಾದ ಒಂದು ವಿಷಯ. ಇದಕ್ಕೆ ತೀರ್ಪುತ ಏನ ಅಂತಂದ್ರೆ ನಂಗೆ ಮನಸ್ಸುತ ತೀರ್ಪು ಮನಸ್ಸುದೋಗೆ ಬಪ್ಪ ಪೋದು ಅತ್ತಂಬ ಎಣ್ಣತ ತೀರ್ಪು. ನಂಗೆ ಸರ್ ಇದತ್ತ ಆಡದೆ ಇದನ್ನ ಬೀತು ನಂಗೆ ಒಳ್ಳಂಗ ಸಾಕಿ ಬಪ್ಪೋ ಅತ್ತಂಬ ಎಣ್ಣ ಬಂದುಪ್ಲೆ ಎಲ್ಲ ಉಳಿತಾಟ್ರ. ಅದು ಕೂಡ ಅದುಗಾದ ಸಯಲೂ ಬೇಕು. ನಂಗೆ ಸಂಪಾದಿಸೋದೋಗೆ ನಂಗೆ ಸೆಲವು ನಂಗೆ ವಾಡ್ವಾದಾರ ಎಲ್ಲ ತಳ್ಳಿ ಯಾಸಗ ನಂಗೆ ಸೇತಿ ಬೀತನ ಅತ್ತೆಂಬುದು ಮುಖ್ಯ. ಸೇಮಿಪ್ಪು ಅತ್ತೆಂಬುದು ಎಂದೋಡುದು ಅದುತ್ತ ಏ ಸೂರ್ನಳದೋಗಿಯೋ ಕೈ ತಪ್ಪ ಒಂದು ವಿಷಯ ಅದನ್ನ ಗೆವಣ ಬಿಡಕೂಡದು. ನಂಗೆ ಕಾಯಿ ಪಾಟು ಬಂದೇ ಆಡದೆ ಪಾಟ ಓರ್ಡುವು